0: China wants more marriages and births, but this push is fueling debate over gender roles.
1: 男主外女主内这种理想一直都没有改变。如果说结婚要让我放弃我现在的生活模式的话，其实我就是真的不太想结。
0: What's behind the growing divide between what Chinese women and men want?
2: 社会上对男性的要求是过高的，对于女生的要求是几乎没有的。但凡站到女性站出来讲话这个点，她就会觉得你是一个女权。Insight
0: Thursday on CNA.
3: This week on Singapore Hour. Planning a trip to Singapore? Step into these heritage hotels for a stay like no other.
4: Like I stepped into 100 years ago.
5: Very cool, huh?
3: And stop over at this Insta-worthy neighborhood where tradition thrives and subcultures find their stage.
6: Kampung Glam represents a very different side that you don't really get to experience in Singapore.
3: Your Insider's Guide on Singapore Hour, Friday on CNA.
7: CNA 938. News you can trust to start your day informed, to navigate your finances and your world, and to make sense of what matters. CNA 938. News you can trust.
8: The first thing in the morning as Asia wakes up to a new day. Get up to speed with major events shaping lives in the region and other parts of the world.
9: Putting things in perspective with eye-opening reports and expert analysis as a new era of global politics breeds power struggles and shifting alliances.
8: We get to the heart of the matter and take stock of the issues you're invested in with on-the-ground reports and wall-to-wall coverage. Viewing it all from a regional lens because we put Asia first.
10: Gas shortages have rocked major cities across India due to the Middle East crisis.
11: The LPG crisis has hit the restaurants really hard.
12: Gas mahangai ho rahi hai.
13: Bigar gas ke hamari factories nahi chalegi.
14: ನೋಡೋಣ ಏನಾಗುತ್ತೆ ಅಂತ ಇದು ಮಾಡಿದ್ವಿ. ಆಮೇಲೆ ನೋಡಿದೆ ಗ್ಯಾಸ್ ಇಲ್ವೇ ಇಲ್ಲ. ಪಂಕ್ ಹತ್ರ ಹೋದ್ರೆ ಪಂಕಲ್ಲಿ ನೋ ಸ್ಟಾಕ್ ನಾಳೆ ಬರುತ್ತೆ ಅಂತ.
10: ಕ್ಯಾನ್ ಅ ಬಯೋಗ್ಯಾಸ್ ಮಾರ್ಟ್ ಈಸ್ ದ ಕಂಟ್ರೀಸ್ ಎನರ್ಜಿ ಕ್ರಂಚ್.
15: ಲಗಭಗ ಏಕ್ ಸಿಲಿಂಡರ್ ಯಾಕೆ 20 kg ಕಿ ಬಯೋಗ್ಯಾಸ್ ಪ್ರತಿದಿನ ಬಂತಿ ಹೇ.
16: ಅದರ ಜೀ ಜ್ಯಾದಾ ಪ್ಲಾಂಟ್ ಓರ್ ಬಣೇಗೆ ಭಾರತ ಜಿಹಾ ಆಪಣೆ ಆಪ್ ಊರ್ಜಾ ಚ ಆತ್ಮ ನಿರ್ಭರ ಹೋ ಸಕದೆ.
17: India is the hungriest market for energy, and you name the source of energy, and India wants it. India needs it.
10: May 2026. Bengaluru, the capital of India's southern Karnataka state, is severely impacted by global gas disruptions. Nearly 60% of India's LPG and LNG demand is met through imports. A majority of those consignments are routed through the Strait of Hormuz. Disruptions to energy supplies from the Gulf have contributed to a global energy crunch. In India, the impact is being felt across the economy. Many auto rickshaw drivers like Shiv Kumar face the daunting challenge of filling their gas tanks.
14: ತಾನು ಗ್ಯಾಸ್ ಬಂಕರ್ ನ ಹೋದ್ವಿ. ಗ್ಯಾಸ್ ಬಂಕ್ ಕ್ಲೋಸ್ ಮಾಡಿದ್ರು. ಗ್ಯಾಸ್ ಏನು ಸಿಗ್ತಾ ಇಲ್ಲ ಅಂತ ನಮಗೆ ಗೊತ್ತಾಗಿಲ್ಲ. ಬಟ್ ಮಾಧ್ಯಮದಲ್ಲಿ ಏನೋ ವಾರಿಂದ ಗ್ಯಾಸ್ ಸಪ್ಲೈ ಇಲ್ಲ ಅಂತ ವಿಷಯ ಗೊತ್ತಾಯಿತು. ಎಲ್ಲ ಒಂದ್ಸಲ ನಮಗೆ ಏನೋ ಒಂಥರ ಹೌದಾ ಹಿಂಗಪ್ಪ ನಾಳೆಯಿಂದ ಗ್ಯಾಸ್ ಇಲ್ಲ ಅಂದರೆ ಹೆಂಗೆ ಜೀವನ ನಡೆಸೋದು ನಾವು ನೋಡೋಣ ಏನಾಗುತ್ತೆ ಅಂತ ಇದು ಮಾಡಿದ್ವಿ. ಆಮೇಲೆ ನೋಡಿದೆ ಗ್ಯಾಸ್ ಇಲ್ವೇ ಇಲ್ಲ. ಬಂಕ್ ಹತ್ರ ಹೋದರೆ ಬಂಕಲ್ಲಿ ನೋ ಸ್ಟಾಕು ನಾಳೆ ಬರುತ್ತೆ ಅಂದರು. ನಾಳೆ ಹೋದರೆ ಸಾಯಂಕಾಲ ಅಂದರು. ಸಾಯಂಕಾಲ ಹೋದರೆ ನೋಡಿದ್ರೆ ಒಂದು 350-400 ಗಾಡಿ ನಿಂತಿದೆ ಆಲ್ರೆಡಿ. ನಾವು ಹೋಗಿ ನಿಂತ್ಕೊಂಡ್ವಿ ಸುಮಾರು 4:30 ನಿಂತ್ಕೊಂಡಿದ್ದೀವಿ. ಅವ್ರು ನೈಟ್ 11 ಗಂಟೆಗೆ ಗ್ಯಾಸ್ ಹಾಕೋರು ನಮಗೆ. ಅದು ಇಷ್ಟು ₹500 ಅಷ್ಟೇ ಗ್ಯಾಸು.
10: There's a cap imposed of only one refill per day in Bengaluru and